ರಕ್ಷಿಸಿಕೆ ಪ್ರಜಾತಂಡನಿ ಪಿಂಜನಿ ಹೇ ಸದೋತಿ ಪ್ರಜಾತಂಡನಿ ಪಿಂಜನಿ ಹೇ ಸದೋತಿ ಸದಾ ಜಯ ಸದಾ ಜಯ ಸದಾ ಜಯ ಸದೋತಿ ಸದಾ ಜಯ ಸದಾ ಜಯ ಸದಾ